0: ಸ್ವರೂಪೈಶ್ಚ ದ್ರಾವಿಡೈಶಿ ಮಂತ್ರೈಶಿ ಕುಂಭರೂಪೇಶು ಪೂಜಿತೆ ಕುಂಭೋದ್ಭವೇನ ಮುನಿನಾ ಕೃಷ್ಣ ಮಾಲೀಶು ಮಂಗಳಂ ಶ್ರೀ ವೆಂಕಟೇಶ ಬಲ್ಲೀಶ ಗಣೇಶಾದ್ಯೈಹಿ ನವದ್ರಗೈಹಿ ಅಗಸ್ತ್ಯ ಮುನಿನಾ ಶೈವಂ ಸರಿತಾಯೇಶು ಮಂಗಳಂ ಜ್ಞಾನಾನಂದ ಸ್ವರೂಪಾಯ ಸಿದ್ಧಿಬುದ್ಧಿ ಪ್ರದಾಯಿನಿ ಕಲಿಕಲ್ಮಠ ನಾಶಿನ್ಯೇ ಕೃಷ್ಣ ಮಾರ್ಯೇಶು ಮಂಗಳಂ ಗಂಭೀರೈಕಿ ನಿಂಬ ಪತ್ರೈಶ್ಚ ಹರಿದ್ರಾಭಿಶ್ಚ ಭಸ್ಮಭಿಹಿ ಸರ್ವತಾಪ ನಿವಾರಿಣ್ಯೈ ಕೃಷ್ಣ ಮಾರ್ಯೇಶು ಮಂಗಳಂ ಶ್ರೀನಗೇಶ ಯತೀಂದ್ರೇಣ ಸದಾಚಿತ ಪದಾಂಬುಜ ಶ್ರೀರಾಮದಾಸ ಮುನಿನಾ ಸಂಸೇವ್ಯೇತೆ ಸುಮಂಗಳಂ ಸುಪ್ರಭಾತ ಪ್ರಪದ್ದಿವ್ಯಾಂ ಮಂಗಳಾಶಾಸನೇನ ಶ್ರೀನಿವಾಸೇನ ಭಕ್ತೇನ ಸಂಸುತಾಯೇಷು ಮಂಗಳಂ.
1: தெய்வீக மனம் கமழும் அருள்மணி மாலையில் அடுத்ததாக இசையவிருப்பது லலிதா நவரத்ன மாலை, திருவனந்தபுரம் சகோதரிகளின் குரலில்.